0: ಸಂಪತ್ ಸಂಬಂಧ ಜಯ ದೇವ.
1: Live FM. ವೇಹಿಸನ್ ನಿವರ್ಣ ಹೃದ್ಮಯ www.liveFM.lk.

0: ರಾತ್ರಿ ದೆಂಗಲಾವ ರಾತ್ರಿ ಹತಾಯಿ
1: ಎಫ್ಎಂ
2: ವೇಹಸ ನಿವರ್ಣ ರಿದ್ಮಯ ಡಬ್ಲ್ಯೂ ಡಾಟ್ ಲೈವ್ ಎಫ್ಎಂ ಡಾಟ್ ಎಲ್ ಕೆ

0: www.livefm.lk. Kita pinawa na rasa.
1: Livefm.lk.
2: ಆದ್ರೆ ತಾಣ ಮೆಚ್ಚಿಕೊಳ್ಳ.

0: ರೇಸ ನಿವನ ರಿತ್ಮಯ www.liveifm.lk
1: ಕಾವೇ ದೆಂಗಲಾವ ರಾತ್ರಿ 9 ಆಯಿ
2: ಲೈವ್ ಎಫ್ಎಂ ಡಾಟ್ ಓಕೆ

ಕಿನ ಓಡಾ ಕರುವಲಿ ಗಹಿಲಿ ಹೆಂಗಿಲ್ಲ ಗಹಿಲಿ ಲಂಗಟೇನ ಕಂಗ ಇಂದಲ ಗಹಿಲಿ ಮಗೆ ಅಮ್ಮೋ ಏ ಕಾಲೆ ಮತಗದ ಮೇ ಸಾತ್ತೆ ಮಿನಿಸ್ಸು ಉಡ ದಿಹ ಉಡ ಬಲಾಗನ ಗಿಲ್ಲ ಗಲ್ಗುಂಬದ ಹಕ್ಕಿನ ಗಣ್ಣ